ಕೃಪಂತೆನ್ವೊ ಹಾಚಕೆ ಕನ್ ಕನ್ರವಾಂಗ್ವೊ ಹಾಚಕೆ ಕನ್ ಅಲೊಂದುವೊ ಕಾರಬಿಕೆ ಪು ಹೆನ್ನೊ ನಿಜೊ ಆಚೆಂಕೆ ಹಾರ ಲೊಂಬಿ ಪಿಂಚೊಂಕಾ ಇರುಕೆ ಜು ದಾಲಮ್ರ ಪಾನಿಂಕೆ ಬೆ ಹೆಂಪಿ ಸಕ್ಷನ್ ನಿಂಬೆಕೆ ಹಾ ಚಕನ್ ಆರನ್ ಕೆ ಕನಹಂ ಲೆನಂ ತುನ್ನನ್ ಹೆಂ ತುನ್ಕೆ ಬೊ ಚೆ ಆದರಸನ್ ವಾನಂದೆಕು ಮರಸೊ ಬಂಗ್ಲಂ ಕಿಂಥೈಕೆ ಜಾ ಕನಂ ಕಂತನ್ ಥಾರೆಕೆ ಹಾ ಚರವಂಗ್ವಂ ಲುನ್ಸೆ ಅಂಗ್ನೊ ಲೆನಂ ಬೀನನ್ ಥಾರೆಕೆ ಸೊ ಪ್ರಂತಂ ದುಗ್ಜನ್ ಥಾರೆ ದೆರೆ ಫಂಕಿ ಬರಲನ್ ಅಂತ ದೊಲಂ ದೆನಂ ನಿಜಂ ವಾನಂದೆ ಜಿ ನೆಮಾಲಂ ಪಂ ವಾನಂದೆ